ವಿಶಾಂಪತಿ ಪಾದೌ ಪಾತು ದಿಲಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಜ್ರ ಸನ್ನಿಭಂ ಸರ್ವ ರೋಗ ಭಯಾದಿ